ಋಣೋತ್ ಬಂದನೆಯನಕು ಬಾರ್ ಸರ್ವ ಕಲಾ ಸಂರತ್ ಡುಲನ ತೇರಾ ಖೋ ಪ್ರಭು ನಾನಕ ದೇ ಕರ್ಹತ್ ತೇರೆ ಕವನ ಕವನ ಗುಣ ಕಹ ಕಹ ಗಾವಾ ತೂ ಸಾಹಿಬ ಗುಣೀ ನಿಧಾನ ತುಮರೀ ಮಹಿಮಾ ಬರನ ನಾಸಾಕೋ ತು ಠಾಕುರ ಊಚ ಭಗವಾನ ಜಿಹವಾಯೇ